0: ರೇಸ ನಿವನ ರಿತ್ಮಯ www.liveifm.lk
1: ಕಾವೇ ದೆಂಗಲಾವ ರಾತ್ರಿ 9 ಆಯಿ
2: ಲೈವ್ ಎಫ್ಎಂ ಡಾಟ್ ಓಕೆ

ನೆಕ್ಕಿನ ಓಡ ಕರುವಲಿ ಗಹಿಲಿ ಹೆಂಗಿಲ್ಲ ಗಹಿಲಿ ಲಂಗಟೇನ ಕಂಗಿಂದಲ ಗಹಿಲಿ ಮಗೆ ಅಮ್ಮೋ ಏ ಕಾಲೆ ಮತಗದ ಮೇ ಸಾತ್ತೆ ಮಿನಿಸ್ಸು ಉಡದಿಹ ಉಡ ಬರಾಗಣಗಿಲ್ಲ ಗಾಲ್ಕೂ